ಕಂದಮಧೂಪತೀಶಿವಾಸ ವಿಭುಮಾಕಲು ನಾಲಿದ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾ.